ಹಿತ್ತಟ ಸಣ್ಣ ಸೀಮಾ ಕರಾಗ ನಮ್ಮ ಅಂದಾರಾಮ್ ರಾತ್ರಿಯ ವೇತ ಆಕರ್ಷಣೆಯ ಆದರೆ ಯಾತ್ರೆ ಅಸ್ದಕ್ಕೆ ನತ್ರವೂ ಪಮನಿನ್ ಏಕ ಆದರೆ ಮನ್ನೆವೆ ಹಿತ್ತ ನತ್ರವೂ ತನಕಿನ್ ಆದರೆ ಪಟಾಂಗಾನ ಆಕರ್ಷಣೆ ಕ್ಯಾನೆ ಲಂಗ ಇನ್ನ ಹಿತನ ಕಾಕ್ ಆದರೆ ಕ್ಯಾನೆ ದುರಗಿಯಾತ್ ಹಿತನ ಅತ ನೊಹರಿ ನಹಂಗಿ ಮಾಕ್ ರೂಪೆ ವೆನಸ್ವೆದಿ ಆಕರ್ಷಣೆ ಮ್ಯಾಕಿ ಯಾನವ ಕಾಲೇ ಗಿವೆದ್ದಿ ಆದರೆ ತವತ್ ಕ್ಯಾಂಬರು ಎನ್ನುವ ಕೆನೆಕುಗೆ ಸಿನಹವಟ ಆದರೆ ಕರ್ಣಿಗೆ ಪಹಸು ಏತಿ ಸಿನಹವ ಪಸು ಪಸು ಸಂಘವಾಗಿನ ಸಿಟಿನ ಕಂದುಲಟ ಆದರೆ ಕರನ್ನು ಪುಲುವನ್ನ ಏಕ ಆಕರ್ಷಣೆ ನೆವೆಯ ತಮೈ ಆದರೆಯ ಬದುಲ್ಲೆನ್ ಲಿರಂಗನ ಬಸ್ ನಾಯಕಾಯಿ ಹೆಮಗೆ ಅನ್ನೆ ವೇದನಾವೆನ್ ಸಹ ಅಧಿಕ ಪೀಡನೆಯನ್ ಉಸಸ್ಪಲ ವಿಭಾಗದ ಪೆನೆ ಸಿಟಿನ ಸಮಸ್ತ ದರುದರಿಯನ್ಗೆ ಹಿತ ನಿವೆನ್ನ ಲಸನ ಗೀತ ಟಿಕಾಕ್ದೆನ್ನ ಕೇಳ ನಿರ್ನಾಮಕ್ಕೆ ಇಲ್ಲೀಮ ಕರನ ಓ ಮುಳು ಪಾಯ ದೆಕ ಪುರಾಮ ಹೆಮ ಹಿತ ನಿವಾಗನ್ನ ಪುಲುವಂಗ್ ಸಂಗೀತ ಅಹನದೆನ್ನ ತಮಯ ಮಾತು ಉತ್ಸಾಹ ಕರನ್ ಏ ಆತರೆ ದುಃಖ ವಗೇಮ ಸತ್ತುಟ ತಿಯನೋ ಮುಖದ ವಿರಹವತ್ ಪ್ರೇಮೇಮ ಕೊಟ್ಟ ಸಕ್ನಿಸ ಏತ್ ಮಂ ವಗ ಬಲ ಗನ್ನ ಏ ವಿರಹವೆನ್ ಮೊಬ್ಬೆ ಹಿತ ಪುರವನ್ನ ಇಡ ನೊದೆನ್ನ ವಿರಹ ಗೀತ ಕಹನಕೊಟ ಈಟ ಪಸಟಿಕಕ್ ವಿರಹವ ಅಡು ಗೀತ ಕೊಬ್ಬೆ ಹಿತಟ ಪಿರಿಗನ್ನ ಮಂ ಗೀತ ಲಯಿಸ್ತು ಹದದ್ದಿ ಹೆಮ ಹಿತನ ಐತಿ ಮುಖದ ಅಂಡನ ಕೆನಾಗೆ ಹಟ ಅಂಗಿಲ್ಲ ಅನ್ನತ್ ಅತಿನಿಸ ಆದರೆಯನ್ನು ಮೆನಿಸುಕುಗೆ ಜೀವಿತಯಾಕ್ ಉಡು ಯಟಿ ಕುರುಕಲ ಹಾಕಿ ಮಹಾಬಲ ಸಂಪನ್ನ ಆಯುಧಕ್ಕೆ ಕಂತಲೆ ಜಯಂತಿಪುರಿನ್ ಸಂಧ್ಯಾ ಹೆಮಗಿಯನ್ ಸುಭಮಂದಾರಂ ರಾತ್ರಿಯಾಕ್ ವೇವಾ ತರಂಗ ಆಯ್ತಿಯ ಓ ನೆಮದ ಆದರೆ ಕರನ್ ಲಸ್ಸನಟ ಉಡಾತ್ತಕ ಪಿಪುನ ಅರಳಿಯ ಮಲಕ್ ನುಂಬ ಹೆಮದಾಮ ಸುವಂದ ದುನ್ನಟ ಮಠ ವೆನ ಉಯನ ಕಹಿಂದ ನೆಲಾಗನ್ನೆ ಕೊಹೊಮದ ತುರಿನ್ ಹಿಂದ ಬಲಾಸನ ಸೆನವ ಮಿಸು ಅದಟ ಮಠ ಮಹಾ ಗುಡಕ ಆದರೆ ಕರನ ಮಗೆ ಪನ ಡಿಂಗ ನೊಂಬ ರತ್ನಪುರೇ ರೇಷ.